0: ಸಹಾಯ ವಿನಾಡಿ ಪಣ ಸತ್ತೈದೆ
1: ಅಸೀಮಾಂತಿಕ ಅವಕಾಶ ಶ್ರೀಲಂಕಾವೇ ಅನರ್ಗತಮ ನಿಮಾವೆ ವಿಶಾಲತಮ ಪ್ರಮಾಣೆ ಪೋರ್ಸಿಲೇನ್ ಟೈಲ್ ಎಕತುವ ಮೆಜೆಸ್ಟಿಕ ಲಂಕಾ ಟೈಲ್ಸ್
2: ಪುಂಚಿಕಾರ ನಿವಸ ವಾಹನ ಉದ್ಯಾನಯ ತೋರಗಣ್ಣ ವಾಹನ ಹಾರಸ್ಯ ಏಕಮ ದನ ವಾಹನ ಪರೀಕ್ಷಾ ಕರಗಣಿಮೆ ಪಹಸುಕಮದ ಸಹಿತಾಯ್ ಪುಂಚಿಕಾರ ನಿವಸ ಅಪಿಯೊಬ್ಬಟ ಹೊಂದ ವಾಹನ ಪಮನಾಕ್ಮ ತೋರಾ ಬೇರಾ ದೆನ್ನೆಮು ಮಾಲಬೆ ಪುಂಚಿಕಾರ ನಿವಸ.